ಬೇನತಿ ಹರಿ ಗಿರ್ಬಾ ನಿಧಾರಿ ರೇ ನಿಧಾರ ಹೇಳ ರೇ ನಿಧಾರ ಹೇಳ ರೇ ನಿಧಾರಿ ಬಾ ನೀ ಬಾಬಾ ಗಾ.